0: बहुत सारे प्रूफ थे, उसकी ऑडियो थी, वीडियो थी या उसकी चैट थी, वो क्यों गायब करा गया फोन प्रूफ हटाने के लिए?
1: रखती थी ये सारी चीज़
0: बिल्कुल, उसको था कि शायद मेरे आगे कुछ हो सकता है मेरे साथ, एविडेंस बना के रखे थे उसने अपने लिए कि शायद कभी कुछ मेरे को काम में आ सकती हैं चीज़ें। और उसकी मदर के पास से जब आपको इतनी चैट्स मिल सकती हैं तो उसके फ़ोन से आपको कितना कितना मिल सकता है, तो वो प्रूफ को डिस्ट्रॉय किया गया।
2: Moving on, let's now take you to Karnataka. Well, the CM race in Karnataka has been blown wide open as NDTV's explosive news break reveals some brand new information in the newest edition of the Karnataka Game of Thrones. Well, the final call lies with the High Command as new contenders emerge for the Chief Minister chair. Now, sources also told NDTV that a Congress High Command meeting is expected in Delhi soon, where Congress Chief Mallikarjun Kharge, Karnataka in charge Randeep Surjewala will be meeting Chief Minister Siddaramaiya and the Deputy Chief Minister DK Shivkumar. It is also believed that Home Minister G. Parmeshwar has emerged as a Chief Minister contender, as the state has never had a Dalit Chief Minister before and all current Congress Chief Ministers other than Siddaramaiya belong to the upper caste.
3: ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಏನು ನಾನೇನು ದಿನ ಟಾಮ್ ಟಾಮ್ ಹೊಡ್ಕೊಂಡು ಓಡಾಡಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ, ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದಲ್ಲಿ ಮಾಧ್ಯಮದ ಮೂಲಕ ನಾನೇನೂ ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಯಾರು ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ
4: ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿ ಕೊಡ್ಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ?
3: ಅಲ್ಲ, ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಸುಮ್ನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಸುಮ್ನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ, ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ, ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು?
5: ರಾಜಣ್ಣವ್ರ ವಿಚಾರ ಸರ್. ಪರಮೇಶ್
2: Well, NDTV's managing editor Shivarur has exclusively spoken to senior Congress leader Praveen Chakravarti. Listen in to the exclusive conversation.
6: If we look at what's happening in Karnataka, there's a tug of war that's still festering there. DK Shivakumar says he's waiting for a Shubh Muhurat. You know, that story is stretching on as well. You know, is there going to be a chief ministerial swap soon?
7: Now, see, I mean, politics is a game of flexing muscles, right? and as soon as a muscle is flexed, it is an opportunity for all of you in the media to actually portray it as a big fist fight. So it's really, you know, it's not really that. I think it's fair for everyone to aspire to a position that they want. But as you saw in the Kerala situation, it was solved very amicably. It may take its process. The Congress Party, if we are fortunate that we have many, many qualified people for the top post, but there can really be only one person who can have that chair. So, but it will be settled amicably, and I have no doubts about that.
6: But Praveen, in Kerala, it took only 10 days. This has been going on for 3 years. This government in Karnataka has finished 3 years. You know, there was this rotational formula that was apparently in the air. You know, crises like this have led to problems for the Congress in the past. So the big question people will be wondering is, can this be resolved amicably? That's the question.

0: Bangar Rapper, the reported move to allow hijab in schools and colleges once again. Protesters attempted to wave black flags at the minister during a meeting, but police intervened and stopped them before they could reach the venue. Meanwhile, BJP MLA Janardhan Reddy has backed former BJP leader Basana Gowda Patil Yatnal's controversial suggestion that students should say Sri Ram instead of yes sir during classroom attendance. So this is, you know, a suggestion made by him. Reddy accused the government of minority appeasement, triggering a fresh political row in the state.
1: ಕ್ಕೆ ಸಂಬಂಧ ಇಲ್ಲ ಅಂದ್ರೂ ಕೂಡ ಬಸವನಗೌಡ ಪಾಟೀಲ್ ಇತ್ತಳ ಅವರು ಬಹಳ ಒಂದು ದೊಡ್ಡ ಮಾತು ನಿನ್ನೆ ಹೇಳಿದ್ದಾರೆ. ಸ್ಕೂಲ್ ಅಟೆಂಡೆನ್ಸ್ ಹಾಕೋ ಟೈಮಲ್ಲಿ ಕೂಡ ಮಕ್ಕಳು ಇವತ್ತು ಹೆಸರನ್ನು ಕರೆದ್ರೆ ಎಸ್ ಆರ್ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳೋದಕ್ಕಿಂತನೂ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳಿದ್ದಾರೆ.
2: ಎಜುಕೇಷನ್ ಶುಡ್ ಬಿ ದ ಪ್ಯಾರಾಮೌಂಟ್ ಪ್ರಯಾರಿಟಿ, ನಥಿಂಗ್ ಎಲ್ಸ್.
3: ಸೊ ಬಟ್ ಹೌ ಡು ಯು ಸಿ, ಬಿಕಾಸ್ ಇಸ್ ದ ಬಿ ಜೆ ಪಿ ಲೀಡರ್ಸ್ ಹೂ ಆರ್ ಮೇಕಿಂಗ್ ದಿಸ್ ಸ್ಪೀಚ್ ಸರ್?
2: ನೋ, ಇಟ್ ಇಸ್ ನಾಟ್ ದ ಬಿ ಜೆ ಪಿ ಲೀಡರ್ ಮೇಡ್ ದಿಸ್ ಸಜೆಷನ್. ಇಟ್ ಇಸ್ ಬಸವನಗೌಡ ಪಾಟೀಲ್ ಯತ್ನಾಳ್ ಹೂ ಹ್ಯಾಸ್ ಬಿನ್ ಎಕ್ಸ್ಪೆಲ್ ಫ್ರಮ್ ದ ಪಾರ್ಟಿ. ಸೊ ಪ್ಲೀಸ್ ಡೋಂಟ್ ಲಿಂಕ್ ಇಟ್ ಟು ದ ಬಿ ಜೆ ಪಿ.
3: ಬಟ್ ನೌ ಯು ಹ್ಯಾವ್ ಜನಾರ್ದನ್ ರೆಡ್ಡಿ ಸರ್ ಹೂಸ್ ಬ್ಯಾಟಿಂಗ್ ಫಾರ್ ಇಟ್.
2: ಮೇಡಮ್, ದೇರ್ ಆರ್ ಡಿಫ್ರೆಂಟ್ ವಾಯ್ಸಸ್ ಇನ್ ಎ ಪೊಲಿಟಿಕಲ್ ಪಾರ್ಟಿ. ದಟ್ ಇಸ್ ದಟ್ ವಿಲ್ ನಾಟ್ ಬಿ ದ ಅಫಿಷಿಯಲ್. ರೈಸಿಂಗ್ ಜೈ ಶ್ರೀರಾಮ್ ಸ್ಲೋಗನ್ಸ್ ಇನ್ಸೈಡ್ ದ ಕ್ಲಾಸ್ ರೂಮ್ ವಿಲ್ ಡೆಫಿನೆಟ್ಲಿ ನಾಟ್ ವೆಲ್ಕಮ್ ಗೆಸ್ಚರ್. ಬಟ್ ಐ ಡೋಂಟ್ ಥಿಂಕ್ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ದಿಸ್ ಗೌರ್ಮೆಂಟ್ ಇನ್ ಕರ್ನಾಟಕ. ವೆನ್ ದೇ ಹವ್ ಅಲೋಡ್ ಹಿಜಾಬ್ ಇನ್ಸೈಡ್ ದ ಕ್ಲಾಸ್ ರೂಮ್, ವಿಲ್ ದೇ ಅಲೋ ಆಲ್ ದಿ ಸ್ಲೋಗನ್ಸ್ ಇನ್ಸೈಡ್ ದ ಕ್ಲಾಸ್ ರೂಮ್? ಸೊ ಲೆಟ್ ದ ಎಜುಕೇಷನ್ ಬಿ ದಿ ಪ್ಯಾರಾಮೌಂಟ್ ಫಾರ್ ದಿ ಸ್ಟೂಡೆಂಟ್ಸ್.
0: All right, so in Karnataka, controversy over hijab and demands for Jai Shri Ram in classrooms. Well, with that, we'll slip into a short break. More news and updates on the other side. Stay with us.